0: ಕೃಷ್ಣ ಕೃಷ್ಣ ಕೃಷ್ಣ ನಿರತ ಕರತ ಕೃಷ್ಣ ಕೃಷ್ಣ ಕೃಷ್ಣ ನಿರತ ಕರತ ಕೃಷ್ಣ ಕೃಷ್ಣ ಕೃಷ್ಣ.
1: Voilà, dit zijn de Gypsies of Rajasthan, komt uit die Times of Maharajas.